ನೀ ಮೇರೇ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನಸ ನ ಜಾಯೇ ಮರಹ ಗುರ ತೇ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಏಕ ಓಡ ಗೋಹ ಗುರ ಕಾ ಶಬ್ದ ಕಹೋಹ ಆಗ್ಯಾ ಸತ ಸಹೋಹ ಮನೆ ನಿಧಾನ ಲಹೋಹ ಸುಖ ಸುಮಾಯಿಗೆ ಮೇರೇ ಮನ ಹರಹಾವ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿಸ್ ಜನ ನಾಮ ಸುಖ ತೇಸ ನಿಕಟ ನ ಕದೇ ದುಃಖ ಜೋ ಹರ ಹರ ಜ ಸುನೇಗ ಸಬ್ ಕೋ ಮನ್ನೇಗ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ ಜಗಾಯೇಗ ಪರಮ ಪದ ಪಾಯೇಗ ಹುಆರ ಜೋ ಬಿದ್ದೇಗ ತಾ ಕೋ ಸಗಲ ಸಿದ್ಧೇಗ ಅನದನ ಜಾಗ್ಯಾ ನಾನಕ ಬಡಭಾಗ್ಯಾ ಮೇರೇ ಮನ ಹರಹಾವ ಸಂತ ಭಗತ ಹೋಯೇಗ ದುರ್ಮದ ಖೋಯೇಗ ದಾಸ ರೇನ ಹೋಯೇಗ ವ್ಯಾಪೇ ದುಃಖ ನ ಕೋಯೇಗ ಭಗತಾ ಶರಣ ಪರಹ ಜನ್ಮ ನ ಕದೇ ಮರಹ ಅಸ್ತ್ರ ಸೇ ಪಯೇಗ ಹರ ಹರ ಜೇನ ಜಪ ಲಯ ಮೇರೇ ಮನ ಸಾಜನ ಮೀರ ತೂಹ ನಾಮ ದೃಢಾಯೇ ಮೂಹ ಕಿಸ್ ಬಿನ ನಾಹೇ ಕೋಯೇಗ ಮನೆ ಅರಾಧ ಸೋಯೇಗ ನಿಮ್ಖ ನಾ ವಿಸರೇಗ ಕಿಸ್ ಬಿನ ಕ್ಯೂ ಸರೇಗ ಕುರ ಕೋ ಕುರ್ಬಾನ ಜಾಓಗ ನಾನಕ ಜಪೇ ನಾವ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಕಾರಣ ಕರ್ನ ತೂ ಹಾ ಅವರ ನ ಸುಜೇ ಮೂಹ ಕರೇ ಸೋ ಹೋಯೇ ಹಾ ಸಹ ಸುಖ ಸೋಯೇ ಹಾ ಧೀರ್ಜ ಮನ ಪಯೇ ಹಾ ಪ್ರಭ ಕೇ ದರ ಪಯ ಮೇರೇ ಮನ ಹರಹಾವ ಸಾಧು ಸಂಗಮೇ ಹಾ ಪೂರ್ಣ ಸಂಜಮೇ ಹಾ ಜಬ ತೇ ಛುಟ್ಟೇ ಆಪ ಹಾ ತಬ ತೇ ಮಿಟೇ ತಾಪ ಹಾ ಕಿರ್ಪಾ ಧಾರಿಯಾ ಹಾ ಪತ ರಖ ಬನವಾರಿಯಾ ಮೇರೇ ಮನ ಯೋ ಸುಖ ಜಾನಿಯೇ ಹಾ ಹರ ಕರೇ ಸೋ ಮಾನಿಯೇ ಹಾ ಮಂದಾ ನಾಹೇ ಕೋಯೇ ಹಾ ಸಬ್ ಕೀ ರೇನ ಹೋಯೇ ಹಾ ಆಪೇ ಜಿಸ ರಖೇ ಹಾ ಹರ ಅಮೃತ ಸೋ ಚಖೇ ಮೇರೇ ಮನ ಜಿಸ್ ಕಾ ನಾಹೇ ಕೋಯೇ ಹಾ ಜಿಸ್ ಕಾ ಪ್ರಭು ಸೋಯೇ ಹಾ ಅಂತರ್ಗತ ಬುಝೇ ಹಾ ಸಬ್ ಕಿಸ ತೇ ಸುಜೇ ಹಾ ಪತತ ಉಧಾರ ಲೇಹೋ ಹಾ ನಾನಕ ಅರ್ದಾಸ ಏಹೋ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಏಕ ತುಕ ಓ ಪರದೇಸಿಯಾ ಹಾ ಸುನತ ಸಂದೇಸಿಯಾ ಹಾ ರಹಾವ ಜಾಸ ರಚ ರಹೇಗಾ ಸಬ್ ಕೋ ತಲ ಗಯೇಗಾ ಸುಪನಾ ಜೋ ಪಯೇಗಾ ಹರ ನಾಮ ಜಿನ ಲಯ ಹರ ತಜ ಅನ ಲಗೇಗಾ ಜನ್ಮೇ ಮರ ಪಗೇಗಾ ಹರ ಹರ ಜನ ಲಹೇಗಾ ಜೀವತ ಸೇ ರಹೇಗಾ ಜಿಸೇ ಕಿರಪಾಲ ಹೋಯೇಗಾ ನಾನಕ ಭಗತ ಸೋಯ ಏಕ ಓಂಕಾರ ಸದ್ಗುರ ಪ್ರಸಾದ ರಾಗ ಅಸ ಮಹಲ್ಲಾ ನಾಮ ಬಿರ್ಥಾ ಕಹೋ ಕೌಣ ಸೋ ಮನ ಕೀ ಲೋಭ ಗ್ರಸ್ಯೋ ದಸೂ ದಿಸ ತಾಪತ ಆಸಾ ಲ ಜೋ ತನ ಕೀ ರಹಾವ ਸੋ ਕੇ ਹੇਤ ਬਹੁ ਦੁਖ ਪਾਵਤ ਸੇਵ ਕਰਤ ਜਨ ਜਨ ਕੀ ਦੁਆਰੇ ਦੁਆਰ ਸਵਾਨ ਜਿਉ ਡੋਲਤ ਨੈ ਸੁਧ ਰਾਮ ਭਜਨ ਕੀ ਮਾਨਸ ਜਨਮ ਅਕਾਰਥ ਕੋਵਤ ਲਾਜਨ ਲੋਕ ਅਸਨ ਕੀ ਨਾਨਕ ਹਰ ਜਿਸ ਕਿਉ ਨੀ ਗਾਵਤ ਉਮਤ ਬਿਨਾਸੇ ਤਨ ਕੀ ਅਰਾਗ ਅਸ ਮਹੱਲਾ ਪਹਿਲਾ ਅਸ਼ਟਪਦੀਆਂ ਹਰ ਦੂਜਾ ਇਕ ਓਅੰਕਾਰ ਸਤਗੁਰ ਪ੍ਰਸਾਦ ਉੱਤਰ ਅਵਖਟ ਸਰਵਰ ਨਾਵੇ ਬਕੇ ਨਾ ਬੋਲੇ ਹਰ ਗੁਣ ਗਾਵੇ ਜਲ ਆਕਾਸੀ ਸੁਨ ਸਮਾਵੇ ਰਸ ਸਤ ਚੋਰ ਮਾਰਸ ਪਾਵੇ ਐਸਾ ਗਿਆਨ ਸੁਨੋ ਅਬ ਮੋਰੇ ਪਾਰ ਪੁਰ ਤਾਰਿਆ ਸਭ ਠੋਰੇ ਅਰਹਾਓ ਸਚ ਬ੍ਰਤ ਨੇਮ ਨਾ ਕਾਲ ਸੰਤਾਵੇ ਸਤਗੁਰ ਸ਼ਬਦ ਕ੍ਰੋਧ ਜਲਾਵੇ ਗਗਨ ਨਿਵਾਸ ਸਮਾਧ ਲਗਾਵੇ ਪਾਰਸ ਪਰਸ ਪਰਮ ਪਦ ਪਾਵੇ ਸਚ ਮਨ ਕਾਰਨ ਤਤ ਬੇ ਲੋਵੇ ਸੁਭਰ ਸਰਵਰ ਮੈਲਨ ਥੋਵੇ ਜੈਸੋ ਰਾਤਾ ਤੈ ਸੋ ਹੋਵੇ ਆਪੇ ਕਰਤਾ ਕਰੇ ਸੋ ਹੋਵੇ ਗੁਰ ਹਿਵ ਸੀਤਲ ਅਗਨ ਬੁਝਾਵੇ
सेवा सुरत बिपूत चढ़ावे, दर्शन आप

ಅಂದ ನೈ ಅಲಸಾಯಿಗೆ ಪಾಮನ ಪತ್ ಪುನೀತ್ ನಾಮ ನರಂಜನಾ ಪರಮ ಅಂಧೇರ್ ಬಿನಾಸ್ ಜ್ಞಾನ ಗುರ್ ಅಂಜನ ಗುರ್ ಜ್ಞಾನ ಅಂಜನ ಪ್ರಭ ನರಂಜನ ಜಲ ಥಲ ಮಹಿ ಎಲ ಪೂರೆಯ ಏಕ ನಿಮ್ಖ ಜಾ ಕೇರದೆ ವಸೆಯ ಮಿಟೇ ತಸೆ ವಸೂರೆಯ ಅಗಾಧ ಬೋಧ ಸುಮರ ಸ್ವಾಮಿ ಸರ್ವ ಕಾ ಪೌ ಪಂಜನಾ ನಾನಕ ಪಯಂಪ ಚರಣ ಜಂಪ ಪಾವನ ಪತ್ ಪುನೀತ್ ನಾಮ ನರಂಜನ ಓಡ ಗಹಿ ಗೋಪಾಲ ದಯಾಲ ಕೃಪಾ ನಿಧೆ ಮುಯ ಅಸುರ ತೋ ಚರಣ ತುಮಾರಿ ಸರಣ ಸಿದ್ಧ ಹರ ಚರಣ ಕಾರಣ ಕರ್ಣ ಸ್ವಾಮಿ ಪತತ ಉದರ್ನ ಹರ ಹರೇ ಸಾಗರ ಸಂಸಾರ ಪಾವ್ಯತಾರ ನಾಮ ಸಿಮ್ರತ ಬಹುತರೆ ಆದ ಅಂತ ಬ್ಯಂತ ಖೋಜೆ ಸುನಿ ಉದರ್ನ ಸಂಸಂಗ ಬಿದೇ ನಾಗ ಪಯಂಪ ಚರಣ ಜಂಪ ಓಡ ಗಹಿ ಗೋಪಾಲ ದಯಾಲ ಕೃಪಾ ನಿಧೆ ಭಗತ ವಚಿಲ ಹರ ಬಿರ್ದ ಆಪ ಬನಾಯ ಜಯ ಜಯ ಸಂತ ಆರಾಧ್ಯ ತಹ ತಹ ಪ್ರಗಟಾಯ ಪ್ರಭ ಆಪ ಲಿಗೆ ಸುಮಾಯ ಸಹ ಸುಪಾಯ ಭಕ್ತ ಕಾರ್ಜ ಸಾರಯ ಆನಂದ ಹಾರ್ಜಸ ಮಹಾಮಂಗಲ ಸರ್ವ ದುಃಖ ವಿಸಾರಯ ಚಮತ್ಕಾರ ಪ್ರಗಾಸ ದಯ ದಿಸ ಏಕ ತಹ ದೃಷ್ಟಾಯ ನಾನಕ ಪಯಂಪ ಚರಣ ಜಂಪ ಭಗತ ವಶಲ ಹರ ಬಿರ್ದ ಆಪ ಬನಾಯ ಆಸಾ ಮಹಲ್ಲಾ ಪಂಜವಾ ತಿರ ಸಂತನ ಸುಹಾಗ ಮರೇ ನಾ ಜಾವೇ ಜಾ ಕೇ ಗ್ರೇವ ಹರ ನಾ ಹೋ ಸೋ ಸದಗಿ ರಾವ ಅವನಾಸಿ ಅವಗತ ಸೋ ಪ್ರಭ ಸದಾ ನವ ತನ್ ನಿರ್ಮಲಾ ನ ದೂರ್ ಸದಾ ಹದೂರ್ ಠಾಕುರ ದೈ ಪೂರ್ಣ ಸಸದ

ಚಂಡಾರ ಅಜ್ಞಾನನ ಸೂಜ ಮಹಾಗುಬಾರ ಪ್ರಪ್ತ ವ್ಯಾಪ್ತ ಜರೇಕೆವಾರ ಜಾಣ ಪೈಗೆ ಪ್ರವ್ದರಬಾರ ಆಸ ಅಂದೇಸ ಬಂದ ಪರಾನ್ನ ಮೈಲ್ ನಾ ಪಾವೆ ಬಿರ್ತ ಬೇಗಾನ್ನ ಸಗಲ ವ್ಯಾಧ ಕೈ ವಸ ಕರ ದೀನ ಹಿರ್ತ ಪ್ಯಾಸ ಜೋ ಜಲ ಬಿನ ಮೀನ ಕಶು ಸಿಯಾನಪ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರವ್ತೋರಿ ಕರೋ ಬೇಂತಿ ಸಂತನ ಪಾಸೆ ಮೇಲೋ ನಾನಕ ಅರ್ದಾಸ ಪಯೋ ಕಿರಪಾಲ ಸಾಧ ಸಂಗ ಪಾಯ ನಾನಕ ತ್ರಿಪ್ತೆ ಪೂರಾ ಪಾಯ ಅರ್ಹಾವ ದೂಜಾ ರಾಗ ಸೂಹಿ ಮಹಲ್ಲಾ ಪಂಜವಾ ಕಾರ ತೀಜಾ ಏಕ ಓಅಂಕಾರ ಸದ್ಗುರ ಪ್ರಸಾದ ಮಿಥನ ಮೋಹ ಅಗನ ಸೋಗ ಸಾಗರ ಕಾರ ಕಿರಪಾ ಉದ್ರ ಹರ ನಾಗರ ಚರಣ ಕಮಲ ಸರಣಾಯ ನಾರಾಯಣ ದೀನಾನಾಥ ಭಗತ ಪರಾಯಣ ಅರ್ಹಾವ ಅನಾಥಾನಾಥ ಭಗತ ಪಯ ಮೇಟನ ಸಾಧ ಸಂಗ ಜಮ ದೂತ ನಾ ಪೇಟನ ಜೀವನ ರೂಪ ಅನೂಪ ದಯಾಲ ರಮ ಗುಣಾ ಕಟ್ಟಿಗೇ ಜಮ ಜಾಲ ಅಮೃತ ನಾಮ ರಸನ ನಿತ ಜಾಪ ರೋಗ ರೂಪ ಮಾಯಾ ನಾ ವ್ಯಾಪ ಜಬ ಗೋಬಿಂದ ಸಂಗೀ ಸವತಾರೇ ಓ ತನಾಹೀ ಪಂಚ ಬಟವಾರೇ ಮಾನ ಭಯ ಕ್ರಮ ಪ್ರಭ ಏಕ ತೇ ಆಯ ಸರ್ವ ಫಲ ತೋಯಿ ಜನ ಪಾಯ ತಾರ ಅನುಗ್ರಹ